asem beba enti wo bra wo wi apie no kwako twa masane so ayiniti eh wana ti sawrade ni nyasa mu ni so sabia